ತರಿ ತದ್ದಣ್ಣ ತಜ್ಜೊಣ್ಣು ತದ್ದೆಮ್ಮಿ ತಂಗಡದಾಗ ಧರಿ ಗಿಡತಕ ತದ್ದೆಂಗೆಣ್ಣ ತೊಂಬ ತಂಗಡದಾಗ ಧರಿ ಗಿಡತಕ ತದ್ದೆಂಗೆಣ್ಣ ತೊಂಬ.